ಪಚ್ಚ ಉಡಾಹಿ ಭೂಧರ್ ವೃಂದ ನಾನಾ ಭಾರತೆ ನಖ ದಸನ ಶೈಲ ಮಹಾದ್ರುಮಾಯುಧ ಸಬಲ ಸಂಕನ ಮಾನಹಿ ಜಯ ರಾಮ ರಾವಣ ಮತ್ತ ಗಜ ಮೃಗರಾಜ ಸುಜ ಸುಬಖ